ಇನ ಪಂಚದೋಖ ಅರ ಅಹಂಗ ರೋಗ ಏ ತಾನತೆ ಸಗಲ ದೂರ ಕೀನ ರಹಾವು ಬಂಧನ ತೋರ ಶೋರ ಬಿಖ್ಯಾತೆ ಗುರುಕೋ ಶಬ್ದ ಮೇರಾ ಹಿ ಅರಾಯ ದೀನ ರೂಪ ಅನುರೂಪ ಮೋರೋ ಕಾಶನಾ ಬಿಚಾರೇ ಪ್ರೇಮ ಗಹೆಯೋ ಮೋಹೆ ಹಾರ ರಂಗ ಪೀನಾ